ಕಾರಣ ಸೃಷ್ಟೂಪಾರಣ ಶೋಧಮತೆ ಫಣಿಯರ್ ಫಂಕಾರಣ ಬಾಹುಪಕಾರಣ ಸಹಸ್ರಹಾರಣ ಸಾಧಮತೆ ಸಹತಿ ಸನ್ನಾಹನ ಅಷ್ಟು ಪ್ರಭಾಹನ ಬೋಲ ನಿಬಾಹನ ತೇಜ ತುಲಂ ಜಯ ಜಯ ಹೋಸಿ ಮಹಾಸುರ ಮರ್ದನ ಭೂಮಾಕಾಶ ಪತಾಲ ಜನಂ ಚಾಚರ್ ಚಂಕಾರಣ ಜಿಚ್ಛುರ್ಹಾರಣ ಧೂಮ ಧುಂಕಾರಣ ತರಪ ಮಥೆ ದಾಢ ವಿವ್ರತಂತೆ ಜೋಗ ಜಯಂತೆ ಮರುಜ ಮಥಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ್ರ ಪ್ರಕಾಶನ್ ಸೂರ್ಯ ಪ್ರತಿ